0: ಕಾಣಾಡೆ
1: ನಾನಾ ಮಸ್ತು ಬಡ ಲಂಬ ಶುಳೆ ಶುಣ್ಣೆ ತುಲೆ ಅಚ್ಚಡ ಮಾರೆ ಮಸ್ತು ಬಡ ಲಂಬ ಶುಳೆ ಶುಣ್ಣೆ ತುಲೆ ಅಚ್ಚಡ ಮಾರೆ
0: ಆಹಾಹಾ